0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
1: ಭಕ್ತಿ ಸಂಗೀತದ ಕಾರ್ಯಕ್ರಮ ಈಗ ಕೇಳೋಣ. ಮೊದಲ ಗೀತೆಯಾಗಿ ಬರುತ್ತಿದೆ ಬಸವಣ್ಣ ಅವರ ರಚನೆ ವೃಂದಗಾನದಲ್ಲಿ ಭವಕ್ಕೆ ಹುಟ್ಟುವನಲ್ಲ. ವೆಲ್ಕಮ್ ಟು ಡಿವೋಷನಲ್ ಮ್ಯೂಸಿಕ್ ಪ್ರೋಗ್ರಾಮ್. ಫಸ್ಟ್ ಸಾಂಗ್ ಈಸ್ ಎ ಕಾಂಪೋಸಿಷನ್ ಆಫ್ ಬಸವಣ್ಣ ಇನ್ ಕೋರಸ್ ಭವಕ್ಕೆ ಹುಟ್ಟುವನಲ್ಲ.

ಜಗನ್ನಾಥದಾಸರ ರಚನೆಯನ್ನು ವೃಂದಗಾನದಲ್ಲಿ ಕೇಳೋಣ. ಹರಿಕಥಾ ಶ್ರವಣ ಮಾಡೋ. ಲೆಟ್ ಅಸ್ ಲಿಸನ್ ಟು ಜಗನ್ನಾಥದಾಸಾಸ್ ಕಾಂಪೋಸಿಷನ್ ಇನ್ ಕೋರಸ್, ಹರಿಕಥಾ ಶ್ರವಣ ಮಾಡೋ.

ವಾಣಿ ಪರಮಕಲ್ಯಾಣಿ ಎಂಎಸ್ ವಿದ್ಯಾ ಅವರು ಈ ಸಂಪ್ರದಾಯ ಗೀತೆಯನ್ನು ಹಾಡುತ್ತಿದ್ದಾರೆ. ಲಿಸನ್ ಟು ಎಂಎಸ್ ವಿದ್ಯಾ ಪ್ರೆಸೆಂಟಿಂಗ್ ಟ್ರೆಡಿಷನಲ್ ಸಾಂಗ್ ವಾಣಿ ಪರಮಕಲ್ಯಾಣಿ.

ಕೆರೆಯನ್ನು ದಾಟಲು ಅರಿಯದ ಜನಭವ, ಇದು ವಿದ್ಯಾ ಪ್ರಸನ್ನ ತೀರ್ಥರ ರಚನೆ, ಹಾಡಿದ್ದಾರೆ ರೇಣುಕಾ ನಾಕೋಡ್. ಕೆರೆಯನ್ನು ದಾಟಲು ಅರಿಯದ ಜನಭವ, ಎ ಕಾಂಪೋಸಿಷನ್ ಆಫ್ ವಿದ್ಯಾ ಪ್ರಸನ್ನ ತೀರ್ಥ, ಪ್ರೆಸೆಂಟೆಡ್ ಬೈ ರೇಣುಕಾ ನಾಕೋಡ್.

ಕೇಳಿ ಎಚ್ ಕೆ ನಾರಾಯಣ ಅವರ ಸ್ವರದಲ್ಲಿ ಕೈವಾರ ನಾರಾಯಣಪ್ಪ ಅವರ ರಚನೆ ಕಾಯಂಬು ಪೈ. ಲಿಸನ್ ಟು ಎಚ್ ಕೆ ನಾರಾಯಣ ಹೂ ಎಸ್ ಸಂಗ್ ಕೈವಾರ ನಾರಾಯಣಪ್ಪ ಕಾಂಪೋಸಿಷನ್ ಕಾಯಂಬು ಪೈ.

ಒಳ್ಳೆ ಮಾರ್ಗದಿ ಹೋಗಬೇಕು. ಕಡಕೋಳ ಮಡಿವಾಳೇಶ್ವರ ಅವರ ರಚನೆ ವೃಂದಗಾನದಲ್ಲಿ ಕೇಳೋಣ. ಲೆಟ್ ಅಸ್ ಲಿಸನ್ ಟು ಕಡಕೋಳ ಮಡಿವಾಳೇಶ್ವರ ಸಾಂಗ್ ಇನ್ ಕೋರಸ್. ಒಳ್ಳೆ ಮಾರ್ಗದಿ ಹೋಗಬೇಕು.

ತನುವ ಬೇಡಿದ ಡೀವೆ. ಇದು ಬಸವೇಶ್ವರ ಅವರ ರಚನೆ, ಹಾಡಿದ್ದಾರೆ ಅಂಬಯ್ಯನುಲಿ ಮತ್ತು ಲಾವಣ್ಯ ದಿನೇಶ್. ಲೀಸನ್ ಟು ಬಸವೇಶ್ವರಾಸ್ ಕಾಂಪೋಸಿಷನ್, ತನುವ ಬೇಡಿದ ಡೀವೆ, ಪ್ರೆಸೆಂಟೆಡ್ ಬೈ ಅಂಬಯ್ಯನುಲಿ ಅಂಡ್ ಲಾವಣ್ಯ ದಿನೇಶ್. ದಿಸ್ ಈಸ್ ಬಸವೇಶ್ವರಾಸ್ ಕಾಂಪೋಸಿಷನ್.

ಕೂಡಲ ಚೆನ್ನಸಂಗಮ ಅವರ ರಚನೆ. ಗುಬ್ಬಿ ಹೆರವರ ಮನೆ ತನ್ನ ಮನೆಯೆಂಬಂತೆ ಬಿ ಆರ್ ಗೀತಾ ಹಾಡಿದ್ದಾರೆ. ಲಿಸನ್ ಟು ಕೂಡಲ ಚೆನ್ನಸಂಗಮಾಸ್ ಕಾಂಪೋಸಿಷನ್, ಗುಬ್ಬಿ ಹೆರವರ ಮನೆ ತನ್ನ ಮನೆಯೆಂಬಂತೆ, ಪ್ರೆಸೆಂಟೆಡ್ ಬೈ ಬಿ ಆರ್ ಗೀತಾ.

ಶ್ರೀರಾಮದಾಸರ ರಚನೆ. ಬರುವುದೆಲ್ಲ ಬಂದು ತೀರಿ ಹೋಗಲಿ, ಹಾಡಿದ್ದಾರೆ ಚಂದನ ಬಾಲ. ಲಿಸನ್ ಟು ಶ್ರೀರಾಮದಾಸಾಸ್ ಕಾಂಪೋಸಿಷನ್, ಬರುವುದೆಲ್ಲವೂ ಬಂದು ತೀರಿ ಹೋಗಲಿ, ಪ್ರೆಸೆಂಟೆಡ್ ಬೈ ಚಂದನ ಬಾಲ.

ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ಕೇಳೋಣ ಸಾಂಪ್ರದಾಯಿಕ ಗೀತೆ ಆರ್ ಕೆ ಶ್ರೀಕಂಠನ್ ಅವರ ಸ್ವರದಲ್ಲಿ, ಕಾವುದೆಮ್ಮನು ಜಗವ ಕಾವ ಕರುಣಿಯೇ. ಲಿಸನ್ ಟು ಎ ಟ್ರೆಡಿಷನಲ್ ಸಾಂಗ್ ಪ್ರೆಸೆಂಟೆಡ್ ಬೈ ಆರ್ ಕೆ ಶ್ರೀಕಂಠನ್, ಕಾವುದೆಮ್ಮನು ಜಗವ ಕಾವ ಕರುಣಿಯೇ.

ಪ್ರಿಯ ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಇದುವರೆಗೂ ನೀವು ಭಕ್ತಿ ಸಂಗೀತವನ್ನು ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಅರ್ಪಣೆ. ಡಿಯರ್ ಲಿಸ್ನರ್ಸ್, ದ ಡಿವೋಷನಲ್ ಸಾಂಗ್ಸ್ ಯು ಹರ್ಡ್ ಈಸ್ ಎ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಇನ್ನೀಗ ಅಮೃತ ಗುರುಕುಲ ಸಂಗೀತ ಪಾಠ ನಡೆಸಿಕೊಡುತ್ತಾರೆ ಗೀತಾ ಮೂರ್ತಿ. ಭಾಗವಹಿಸುವ ವಿದ್ಯಾರ್ಥಿ ಎ ಅಪೇಕ್ಷಾ.
1: ನಮಸ್ತೆ ಮ್ಯಾಮ್.
2: ಸಾವರಿ ಮುಂದೆ ಹೋಗೋಣ, ಒಂದ್ಸರಿ ಹಾಡ್ಬಿಟ್ಟು ಇದು ಅನುಪಲ್ಲೆ ಇವತ್ತು ನಾವು ಪೂರ್ತಿ ಮಾಡಬೇಕು, ಅರ್ಧದಲ್ಲಿ ಬಿಟ್ಟಿದ್ದೀವಿ.

ಅದು ನಮ್ಮ ಮನೋಧರ್ಮದ ಮೇಲೆ ಹೋಗುತ್ತೆ. ಇವಾಗ ಇದು ಒಂದೇ ಒಂದ್ಸರಿ ಹಾಡ್ಬಿಡ್ತೀಯ, ಸರಿಗೆ ಬಂದಿದ್ಯಾ ಅಂತ ನೋಡೋಣ. ಅನುಪಲ್ಲವಿ ಪೂರ್ತಿ.

0: ಚರಣ ನೋಡೋಣ.
1: ಆಯ್ತು ಮ್ಯಾಮ್.
0: ಚರಣ ಸಾಹಿತ್ಯ ಹೇಳ್ತೀನಿ ಫಸ್ಟು, ಬರ್ಕೊಂಬಿಡಿ. ದಿನಕರ ಭೀಕರ,
1: ದಿನಕರ ಭೀಕರ,
0: ಶೈಶವ ಲೀಲ,
1: ಶೈಶವ ಲೀಲ,
0: ದಿನಕರ ಭೀಕರ ಶೈಶವ ಲೀಲ,
1: ದಿನಕರ ಭೀಕರ ಶೈಶವ ಲೀಲ.
0: ಆಮೇಲೆ ದೀಪ್ತಿ ವಿನಿರ್ಜಿತ,
1: ದೀಪ್ತಿ ವಿನಿರ್ಜಿತ,
0: ಕಾಂಚನ ಶೈಲ,
1: ಕಾಂಚನ ಶೈಲ.
0: ಸೊ ಇದೆರಡು ಒಟ್ಟಿಗೆ ದಿನಕರ ಭೀಕರ ಶೈಶವ ಲೀಲ, ದೀಪ್ತಿ ವಿನಿರ್ಜಿತ, ಕಾಂಚನ ಶೈಲ. ಆಮೇಲೆ ಘನ ದಶ ಕಂಧರ,
1: ಘನ ದಶ ಕಂಧರ, ಕಂಧರ,
0: ಕಂಧರ, ಸೋದರ ಶೂಲ,
1: ಸೋದರ ಶೂಲ,
0: ಘನ ದಶ ಕಂಧರ ಸೋದರ ಶೂಲ, ಖಂಡನ ಶುಭ ಲೀಲ,
1: ಖಂಡನ ಶುಭ ಲೀಲ.
0: ಇವಾಗ ಇದೆರಡು ಹೌದು, ಘನ ದಶ ಕಂಧರ,
1: ಘನ ದಶ
0: ಕಂಧರ,
1: ಘನ ದಶ ಕಂಧರ
0: ಸೋದರ ಶೂಲ, ಖಂಡನ ಶುಭ ಲೀಲ. ಆಮೇಲೆ ಮಧ್ಯಮ ಕಾಲದಲ್ಲಿ ಬರುತ್ತೆ, ಜನಕ ಸುಧಾ ಸುತಾದಿ ವಿಮೋಚನ ಲೋಲ,
1: ಜನಕ ಸುತಾದಿ ವಿಮೋಚನ ಲೋಲ,
0: ಜಂಬು ಮಾಲಿ ಕಲ ನಿಶಿಚರ ಕಾಲ,
1: ಜಂಬು ಮಾಲಿಕರ
0: ನಿಶಿಚರ ಕಾಲ, ವನಧಿ ತರಣ ಚನ,
1: ವನಧಿ ತರಣ ಚನ,
0: ನಿಜಲಾಂಕುಲ,
1: ನಿಜಲಾಂಗುಲ,
0: ವಹ್ನಿ ದಗ್ಧ,
1: ವಹ್ನಿ ದಗ್ಧ,
0: ಲಂಕಾನಗರ,
1: ಲಂಕಾನಗರ.
0: ಸರಿನಾ? ಜನಕ ಸುತಾಧಿ ವಿಮೋಚನ ಲೋಲ, ಜಂಬು ಮಾಲಿಕಲ ನಿಶಿಚರ ಕಾಲ, ವನಧಿ ತರಣ ಚನ, ನಿಜಲಾಂಕುಲ, ವಹ್ನಿ ದಗ್ಧ, ಲಂಕಾನಗರ, ಆಂಜನೇಯ.

0: ಅಲ್ಲಿಗೆ ನಿಲ್ಸಣ ಇವತ್ತು.
1: ಆಯ್ತು,
0: ಮತ್ತೆ ನೆಕ್ಸ್ಟ್ ನೋಡೋಣ.
1: ನಮಸ್ತೆ.
0: ನಮಸ್ತೆ.
2: ಇದುವರೆಗೆ ಅಮೃತ ಗುರುಕುಲ ಸಂಗೀತ ಪಾಠ ಕೇಳಿದಿರಿ. ನಡೆಸಿಕೊಟ್ಟವರು ಗೀತಾ ಮೂರ್ತಿ, ಭಾಗವಹಿಸಿದ ವಿದ್ಯಾರ್ಥಿ ಎ ಅಪೇಕ್ಷಾ. ಈ ಕಾರ್ಯಕ್ರಮ ಅಮೃತ,
3: ಇದು ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ, ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದು ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳಲಿದ್ದೀರಿ. ತಬಲಾ ಸಾಥಿ ವಿಶ್ವನಾಥ್ ನಾಕೋಡ್. ಮೊದಲು ಕೇಳೋಣ ರಾಗ್ ರಾಗೇಶ್ರೀ. ಟುಡೇ ಯು ವಿಲ್ ಲಿಸನ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್, ತಬಲಾ ಸಾಥ್ ಬೈ ಶ್ರೀ ವಿಶ್ವನಾಥ್ ನಾಕೋಡ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನದಲ್ಲಿ ಈಗ ಕೇಳಿ ರಾಗ್ ಮಾಲ್ಕೌನ್ಸ್. ಲಿಸನ್ ಟು ರಾಗ್ ಮಾಲ್ಕೌನ್ಸ್, ಸುರ್ಬಹಾರ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್.

ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನವನ್ನು ಕೇಳುತ್ತಿದ್ದೀರಿ. ಕೇಳಿ ಈಗ ರಾಗ್ ಭಿನ್ನ ಷಡ್ಜ್. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರೆಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ನೌ ಲಿಸನ್ ಟು ರಾಗ್ ಭಿನ್ನ ಷಡ್ಜ್.

ಇದುವರೆಗೆ ಡಾಕ್ಟರ್ ಜಯಂತ್ ಕುಮಾರ್ ದಾಸ್ ಅವರ ಸುರ್ಬಹಾರ್ ವಾದನ ಕೇಳುತ್ತಿದ್ದೀರಿ. ಇವರೊಂದಿಗೆ ತಬಲ ನುಡಿಸಿದವರು ಶ್ರೀ ವಿಶ್ವನಾಥ ನಾಕೋಡ್. ರಾಗೇಶ್ರೀ, ಮಾಲ್ಕೌನ್ಸ್ ಹಾಗೂ ಭಿನ್ನ ಷಡ್ಜ ರಾಗಗಳನ್ನು ಕೇಳುತ್ತಿದ್ದೀರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಯು ಆರ್ ಲಿಸ್ನಿಂಗ್ ಟು ಹಿಂದೂಸ್ತಾನಿ ಸುರ್ಬಹಾರ್ ರಿಸೈಟಲ್ ಬೈ ಡಾಕ್ಟರ್ ಜಯಂತ್ ಕುಮಾರ್ ದಾಸ್. ದಿಸ್ ಪ್ರೋಗ್ರಾಂ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ ರೇಡಿಯೋ ಬೆಂಗಳೂರು

ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್. ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಂಗೀತ ಪ್ರಿಯರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕಾರ್ಯಕ್ರಮ. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಸಿ ಎನ್ ಚಂದ್ರಶೇಖರ್ ಅವರಿಂದ, ಮೃದಂಗ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಕೇಳಿ ಗಜಮುಖ ವಂದಿಸುವೆ ಮಾಯಾ ಮಾಳವ ಗೌಳರಾಗ ಆದಿತಾಳದಲ್ಲಿದೆ ವಾದಿರಾಜರ ರಚನೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಂ ವಿ ಬ್ರಿಂಗ್ ಯು ಓಕಲ್ ಜುಗಲ್ ಬಂದಿ ಬೈ ಆರ್ ಕೆ ಪದ್ಮನಾಭ ಅಂಡ್ ಡಾ ನಾಗರಾಜ್ ರಾವ್ ಹವಲ್ದಾರ್. ಆ ಕಂಪನೀಸ್ ಆರ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚೆಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣೇಕ್. ಟು ಬಿಗಿನ್ ವಿತ್ ಗಜಮುಖ ವಂದಿಸುವೆ, ರಿಟನ್ ಬೈ ವಾದಿರಾಜ, ಸೆಟ್ ಟು ಮಾಯ ಮಾಳವ ಗೌಳರಾಗ ಆದಿತಾಳ.

ಇನ್ನೀಗ ಪುರಂದರದಾಸರ ರಚನೆ ರಾಮ ಮಂತ್ರವ ಜಪಿಸೋ ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ. ನೌ ಅ ಕಾಂಪೋಸಿಷನ್ ಆಫ್ ಪುರಂದರದಾಸ ಸೆಟ್ ಟು ಪೂರ್ವಿ ಕಲ್ಯಾಣಿ ರಾಗ ಆದಿತಾಳ ರಾಮ ಮಂತ್ರವ ಜಪಿಸೋ.

ಇದುವರೆಗೂ ಆರ್ಕೆ ಪದ್ಮನಾಭ ಮತ್ತು ಡಾ ನಾಗರಾಜ್ ರಾವ್ ಹವಾಲ್ದಾರ್ ಅವರ ಹಾಡುಗಾರಿಕೆಯ ಜುಗಲ್ಬಂದಿ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ವೈಲಿನ್ ನುಡಿಸಿದವರು ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಮೃದಂಗ ವಿದ್ವಾನ್ ಸಿ ಚಲುವರಾಜು, ತಬಲಾ ಪಂಡಿತ್ ರವೀಂದ್ರ ಯಾವಗಲ್, ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ಯು ಜಸ್ಟ್ ಹರ್ಡ್ ವೋಕಲ್ ಜುಗಲ್ಬಂದಿ ಬೈ ಆರ್ಕೆ ಪದ್ಮನಾಭ ಅಂಡ್ ಡಾ ನಾಗರಾಜ್ ರಾವ್ ಹವಾಲ್ದಾರ್. ಅಕಂಪನಿಸ್ ಆನ್ ದ ವಯಲಿನ್ ವಿದ್ವಾನ್ ಸಿ ಎನ್ ಚಂದ್ರಶೇಖರ್, ಆನ್ ದ ಮೃದಂಗಂ ವಿದ್ವಾನ್ ಸಿ ಚಲುವರಾಜು, ಆನ್ ದ ತಬಲಾ ಪಂಡಿತ್ ರವೀಂದ್ರ ಯಾವಗಲ್ ಅಂಡ್ ಹಾರ್ಮೋನಿಯಂ ಸಾತ್ ಉಮಾಕಾಂತ್ ಪುರಾಣಿಕ್. ದಿಸ್ ಪ್ರೋಗ್ರಾಮ್ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.

0: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳುವಿರಿ. ರಾಗ್ ಜೋಗಿಯಾ ಕಾಲಿಂಗ್ರ.
1: ಲಿಸನ್ ಟು ಹಿಂದೂಸ್ತಾನಿ ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ರಾಗ್ ಜೋಗಿಯಾ ಕಾಲಿಂಗ್ರ.

0: ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ವಾದನ ಕೇಳುತ್ತಿರುವಿರಿ. ಪಕ್ಕವಾದ್ಯದಲ್ಲಿ ತಬಲ ಶಂಕರ್ ಕೌಡಿಮಟ್ಟಿ. ಕಾರ್ಯಕ್ರಮವನ್ನು ಮುಂದುವರೆಸುತ್ತಾ ಇನ್ನೀಗ ರಾಗ್ ಬೃಂದಾವನಿ ಸಾರಂಗ್.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಶ್ರೀ ಶೇಖರ್ ಬೋರ್ಕರ್. ಹೀಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ. ಕಂಟಿನ್ಯೂಯಿಂಗ್ ದಿ ಕಾನ್ಸರ್ಟ್ ನೌ ಲಿಸನ್ ಟು ರಾಗ್ ಬೃಂದಾವನಿ ಸಾರಂಗ್.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಶೇಖರ್ ಬೋರ್ಕರ್ ಅವರಿಂದ ಸರೋದ್ ವಾದನ ಕೇಳಿದಿರಿ. ಪಕ್ಕವಾದ್ಯದಲ್ಲಿ ತಬಲಾ ಸಹಕಾರ ನೀಡಿದವರು ಶಂಕರ್ ಕೌಡಿಮಟ್ಟಿ. ಈ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ಯು ಆರ್ ಲಿಸ್ನಿಂಗ್ ಟು ಸರೋದ್ ರಿಸೈಟಲ್ ಬೈ ಪಂಡಿತ್ ಶೇಖರ್ ಬೋರ್ಕರ್. ಹಿ ವಾಸ್ ಅಕಂಪನಿಡ್ ಆನ್ ತಬಲಾ ಬೈ ಶ್ರೀ ಶಂಕರ್ ಕೌಡಿಮಟ್ಟಿ. ದಿಸ್ ಪ್ರೋಗ್ರಾಮ್ ವಾಸ್ ಕಾಂಟ್ರಿಬ್ಯೂಟೆಡ್ ಬೈ ಆಲ್ ಇಂಡಿಯಾ.
2: ಇದು ಆಕಾಶವಾಣಿಯ ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಅಮೃತ ವರ್ಷಿಣಿ ಎಫ್ಎಂ ಕಂಪನಾಂಕ 100.1 ಮೆಗಾಹರ್ಟ್ಸ್ಗಳು.
3: ಇಂದಿನ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ ವಿದುಷಿ ಆರ್ ಚಂದ್ರಿಕಾ ಅವರಿಂದ ಹಾಡುಗಾರಿಕೆಯನ್ನು. ಪಕ್ಕವಾದ್ಯದಲ್ಲಿ ವಯಲಿನ್ ಸಹಕಾರ ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್, ಘಟ ಎಸ್ ರಾಘವೇಂದ್ರ ಪ್ರಕಾಶ್. ಮೊದಲಿಗೆ ವಂದಿಸುವ ದಾದಿಯಲ್ಲಿ ಗಣನಾಥನ, ಪುರಂದರದಾಸರ ದೇವರನಾಮ, ನಾಟರಾಗ ಖಂಡಚಾಪು ತಾಳದಲ್ಲಿದೆ. ವೆಲ್ಕಮ್ ಟು ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಮ್. ಡಿಯರ್ ಲಿಸ್ನರ್ಸ್, ಇನ್ ಟುಡೇಸ್ ಪ್ರೋಗ್ರಾಮ್ ವಿ ಬ್ರಿಂಗ್ ಯು ವೋಕಲ್ ರೆಂಡಿಷನ್ ಬೈ ವಿದುಷಿ ಆರ್ ಚಂದ್ರಿಕಾ. ಶಿ ಇಸ್ ಅಕಂಪನೀಡ್ ಆನ್ ದ ವಯಲಿನ್ ಬೈ ವಿದ್ವಾನ್ ಮೈಸೂರು ಆರ್ ದಯಾಕರ್, ಆನ್ ದ ಮೃದಂಗಂ ಎಂ ಗುರುರಾಜ್, ಆನ್ ದ ಘಟಂ ಎಸ್ ರಾಘವೇಂದ್ರ ಪ್ರಕಾಶ್. ಟು ಬಿಗಿನ್ ವಿತ್ ಅ ದೇವರನಾಮ ರಿಟನ್ ಬೈ ಪುರಂದರದಾಸ, ಸೆಟ್ ಟು ನಾಟರಾಗ ಖಂಡಚಾಪುತಾಳ, ವಂದಿಸುವುದಾದಿಯಲ್ಲಿ ಗಣನಾಥನ.

ಇನ್ನೀಗ ತ್ಯಾಗರಾಜರ ಕೃತಿ ಕಾಮವರ್ಧಿನಿ ರಾಗ ರೂಪಕ ತಾಳದಲ್ಲಿದೆ ಅಪ್ಪ ರಾಮಭಕ್ತಿ. ನೌ ಅ ಕಾಂಪೋಸಿಷನ್ ಆಫ್ ತ್ಯಾಗರಾಜ ಅಪ್ಪ ರಾಮಭಕ್ತಿ ಸೆಟ್ಟು ಕಾಮವರ್ಧಿನಿ ರಾಗ ರೂಪಕ ತಾಳ.

ಇದುವರೆಗೂ ವಿದುಷಿ ಆರ್ ಚಂದ್ರಿಕಾ ಅವರ ಹಾಡುಗಾರಿಕೆಯನ್ನು ಆಲಿಸಿದರೆ. ವೈಲಿನ್ ಸಹಕಾರ ನೀಡಿದವರು ವಿದ್ವಾನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್, ಘಟ ಎಸ್ ರಾಘವೇಂದ್ರ ಪ್ರಕಾಶ್. ಸಂಗೀತ ಪ್ರಿಯರೇ, ಇನ್ನೀಗ

ಶಂಕರಿ ನೀವೇ ಸುಬ್ಬಾರಾಯ ಶಾಸ್ತ್ರಿಯವರ ರಚನೆ, ಬೇಗಡೆ ರಾಗ ರೂಪಕತಾಳದಲ್ಲಿದೆ. ನೌ ಅ ಕಾಂಪೋಸಿಷನ್ ಆಫ್ ಸುಬ್ಬರಾಯ ಶಾಸ್ತ್ರಿ, ಶಂಕರಿ ನೀವೇ, ಸೆಟ್ ಟು ಬೇಗಡೆ ರಾಗ ರೂಪಕತಾಳ.

ಇದುವರೆಗೂ ಅಪೂರ್ವ ಕೃಷ್ಣ ಅವರಿಂದ ವಯೋಲಿನ್ ವಾದನ ಆಲಿಸಿದಿರಿ. ಮೃದಂಗ ಸಹಕಾರ ನೀಡಿದವರು ಫಣೀಂದ್ರ ಭಾಸ್ಕರ್. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಪ್ರಸ್ತುತಿ. ಡಿಯರ್ ಲಿಸ್ನರ್ಸ್, ದಿಸ್ ವಾಸ್ ಟುಡೇಸ್ ಕರ್ನಾಟಕ ಕ್ಲಾಸಿಕಲ್ ಮ್ಯೂಸಿಕ್ ಪ್ರೋಗ್ರಾಂ. ಯು ಜಸ್ಟ್ ಹರ್ಡ್ ವಯೋಲಿನ್ ರಿಸೈಟಲ್ ಬೈ ಅಪೂರ್ವ ಕೃಷ್ಣ. ಶಿ ವಾಸ್ ಅಕಂಪನಿಡ್ ಆನ್ ದ ಮೃದಂಗಂ ಬೈ ಫಣೀಂದ್ರ ಭಾಸ್ಕರ್. ದಿಸ್ ಪ್ರೋಗ್ರಾಂ ಇಸ್ ಅ ಕಾಂಟ್ರಿಬ್ಯೂಷನ್ ಆಫ್ ಆಕಾಶವಾಣಿ ಬೆಂಗಳೂರು. ಎನಿ ಟೈಮ್ ಇಂಡಿಯನ್ ಮ್ಯೂಸಿಕ್.